ಜನನ ಜನ್ ಜನ್ ಬಜೆ ಪಾಯಲಿಯ ಜನನ ಜನನ ಬಾಜೆ ಪಾಯಲಿಯ ಜನ್ ಜನ್ ಜನ್ ಬಾ ಜನ್ ಜನ್ ಜನ್ ಬಾ ಜನ್ ಜನ್ ಜನ್ ಬಾ ಜನನ ಜನನ ಜನನ ಜನ ಬಾಜೆ ಜನನ ಜನನ ಜನನ ಜನ ಬಾಜೆ ಜನನ ಜನನ ಜನ